0: ಕೊಟ್ಟಿಗೆ ಉಟ್ಲೋಕೆ ಪೇ ಮಂತ್ರಿ ಗೋಳರು ಮಂಟ ಶಾರ್ ಕೊಟ್ಟಿಗೆ ಉಟ್ಲೋಕೆ ಪೇ ಮಂತ್ರಿ ಗೋಳರು ಮಂಟ ಒಳ್ಳೆ ರಾಜ
1: ಮಂತ್ರಿ ತವರ್ ಜಾಮೈಕನ ಗಂಧ
0: ಮಂತ್ರಿ ಬಾಳೆ
2: ಎಸ್ ಎನ್ ದಿಸಿ ಗಂಧ ತೊನ್ನಾಯ್ ಮಂದ.